ನೋಡಿ ಮುಂದು, ನಿಬ್ಬೆತ್ತರೆ ಬಾಗಿ ನೋಡಿ ಮುಂದು, ಚಂದ ಚೂಸಿ ನೋಡಿ ಮುಂದು, ನಿಬ್ಬೆತ್ತರೆ ಬಾಗಿ ನೋಡಿ ಮುಂದು. ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು.